0: ಎರಡನೆಯು ಬ್ರಹ್ಮ, ಸೂರ್ಯಂದು ಅದಿ ಬ್ರಹ್ಮ.
1: ಆಲ್ ಸ್ಟಾರ್ಸ್ ಆರ್ ಬ್ರಹ್ಮನ್, ಸನ್ ಇಸ್ ಬ್ರಹ್ಮ, ಮೂನ್ ಇಸ್ ಬ್ರಹ್ಮ, ವಾಟರ್ ಇಸ್ ಬ್ರಹ್ಮ, ಹೆವೆನ್ ಇಸ್ ಬ್ರಹ್ಮ, ದ ಮದರ್, ದ ಫಾದರ್, ದ ವೆಲ್ತ್, ದ ಡಿಸರ್ವ್ನೆಸ್, ದ ಲಿವಿಂಗ್ ಕ್ರೀಚರ್ಸ್, ದ ಇಂಡಿವಿಜುವಲ್ಸ್, ದ ಕ್ರಿಯೇಷನ್, ಸಸ್ಟೆನೆನ್ಸ್, ಇನ್ಹಿಲೇಷನ್, ದ ಹೌಸ್ ಹೋಲ್ಡರ್, ಆಲ್ ಅವರ್ ಆಕ್ಷನ್ಸ್, ದ ಬಾಡಿ, ದ ನೇಚರ್, ದ ಲೈಫ್, ದ ಹೋಲ್ ಯೂನಿವರ್ಸ್ ಇಸ್ ಬ್ರಹ್ಮನ್, ದಿಸ್ ಅಸೆಂಬ್ಲಿ ಇಸ್ ಬ್ರಹ್ಮನ್, ಅಂಡ್ ಭಗವಾನ್ ಸಾಯಿ ಇಸ್ ಬ್ರಹ್ಮನ್.
0: ಮಟ್ಟಿ ನುಂಚಿ ಪುಟ್ಟಿನ

ಸಕ ಕಬಗಿ ರಾಮನ ಭಕ್ತ ಜನರ ಜೀವನ ಜನಕೇತ ರಾಮನ ಭಕ್ತ ಜನರ ಜೀವನ ಜನಕೇತ ರಾಮನ.

ದೇಹ ಭಾವಮು ವೀಡರೋರನ್ನ ನೀನು ದೇಹ ಭಾವಮು ಅಂದನೆಂದು ಇಂದು ಲೇದನ್ನ ಅಂದನೆಂದು ಇಂದು ಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮು ಚೇತುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೋನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೇನನಿ ತಲಪು ವೀಡಿ ಕಾಸಿ ತಂಬುಗ ತತ್ವಭಾವಮು ಎರುಗರನ್ನ.